ಆಕಾಶವಾಣಿ ಇಂಫಾಲ್ ಮೈಬಮ್ ದಿಜಮನಿನ ಪೌ ಪಾಜರಿ ಅಹನ್ಬದ ಮರುವೈಬ ಪೌ ಲಂಸಾಂಗ್ ಕೇಂದ್ರಗೆ ಮನುಸನ ಲೈಬ ಅಖಾಮ್ ಸಲಾಮ್ ಅಮದಿ ಮಾಗ್ಲಂಗ್ಥೋಂ ನಸಿ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನ ಮಿಯಾಮ್ದ ಖುಷಿನರಗನಿ ಮಣಿಪುರದ ಆಯ್ನ ಯಾದವ ಮೌಂದ ಖುಸು ಖುಲಾಯ್ ಪೂದುನ ಚಟ್ಪ ತೆಂಗರಬದಿ ಪೊಲೀಸ್ ಸ್ಟೇಷನ್ಸಿಂಗ್ದ ಪೌ ಪಿಬಿನಬ ಮಣಿಪುರ ಪೊಲೀಸ್ನ ಅಪೀಲ್ ತೌರಿ ಅಮಸುಂಗ್ ಸರ್ಕಾರ್ನ ಹೈರಿ ಲೈಬಾಗಸಿದ ಪೆಟ್ರೋಲಿಯಂಗಿ ಪೋಲಂಸಿಂಗ್ ಫಂಗ್ಲೋಯ್ ಹೈವೆಗಿ ಮೀಪಾಯ್ಲಿಂಗೈ ಲೈತಿ ಇಂಫಾಲ್ ವೆಸ್ಟ್ಗೆ ಲಂಸಾಂಗ್ ಕೇಂದ್ರಗೆ ಮನುಸನ ಲೈಬ ಅಖಾಮ್ ಥೋಂಗ್ ಸಲಾಮ್ ಥೋಂಗ್ ಅಮದಿ ಮಾಗ್ಲಂಗ್ ಥೋಂಗ್ ನಸಿ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನ ಮಿಯಾಮ್ದ ಖುಷಿನರಗನಿ ರಾಜ್ಯಗೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಸಿಂಧುನ ಪಾಂಗ್ತೋಕದೋರಿಬ ಥೋಂಗ್ ಮಿಯಾಮ್ದ ಸಿನೆಬಗೆ ಥೊರಮದುದ ಕೇಂದ್ರ ಅಸಿಗಿ ಎಂಎಲ್ಎ ಸೊರೋ ಖೈಬಮ್ ರಾಜೇನ್ ಸುಸರುಗ್ಯಾಗನಿ ಮಣಿಪುರದ ಆಯ್ನ ಯಾದವ ಮೌಂದ ಖುಜು ಖುಲಾಯ್ ಪೂದುನ ಚಟ್ಪ ತೆಂಗರಬದಿ ಮನಾಗ್ ನಕ್ಪ ಪೊಲೀಸ್ ಸ್ಟೇಷನ್ಸಿಂಗ್ದ ಪಾವು ಬಿಬಿನಬ ಮಣಿಪುರ ಪೊಲೀಸ್ನ ಅಪೀಲ್ ತೌರಿ ಮಣಿಪುರ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಪಾವನಹೈ ಲಂದಮಸಿದ ಸೆಕ್ಯೂರಿಟಿ ಫೋರ್ಸ್ನ ಶಾಂತಿ ಹಂಜಲಗ್ನಬ ಮಿಯಾಮ್ಗೆ ಲನ್ ಥುಮ್ಗಾಗ್ನಬ ಹೊಂದರಿಬಸಿದ ಮಿಯಾಮ್ನ ಮತೆಂಗ್ ಪಾಂಗ್ಬಿಬಿಗೆ ತಂಗಾಯ್ಫದವಲ್ಲೈ ಮಖಾ ತಾನ ಪಾಮದಬ ಥೌದೋಗ್ ಥೋಕ್ಪ ಥಿಂಗ್ನಬಗೆದಮಕ್ ಸೆಕ್ಯೂರಿಟಿ ಫೋರ್ಸ್ನ ಸಿಂಗ್ ಅಮಸುಂಗ್ ತಮ್ಗೆ ಸಿಂಗ್ನಬ ಮಫಂಸಿಂಗ್ದ ಪಾಕ್ ಸನ್ನ ಥೀಬಹುಂಬಗೆ ಥಾಬಕ್ ಸಥರಿ ನ್ಯಾಷನಲ್ ಹೈವೇ ಕುಸಾ ತರೇತ್ ಇಂಫಾಲ್ ಜರಿಬಾಮ್ ಲಂಬಿದ ಪೋರ್ಥನ ಯಾವರಬ ಗಾರಿ ಸಹುಮ್ ಕುರ್ಮಂಗ ಸೆಕ್ಯೂರಿಟಿಗೆ ಅಕನ್ಮಂಗಾಕ್ ಸೆಲ್ ಥೌರಾಂಗ ಲೋನ ಇಂಫಾಲ್ದ ಪುಥೋರಕ್ರೆ ಲಂಬಿ ಅಸಿದ ಅಸ್ವಯ ಅಂಗಾಮ್ ಥೋಕ್ತನ ಗಾರಿ ಸಥೋಕ್ ಸಿನ್ ಯಹನ್ನಬ ಸೆಕ್ಯೂರಿಟಿ ಫೋರ್ಸ್ನ ಅಕನ್ಬ ಥವಕ್ ಲೌಕಲಿ ರಾಜ್ಯ ಅಸಿಗೆ ಸಿಂಗ್ ಅಮಸುಂಗ್ ತಮ್ಗೆ ತೊಂಗಾನ್ ತೊಂಗಾನ್ಬ ಮಫಂಸಿಂಗ್ದ ಸೇಕ್ ಪಾಯಿಂಟ್ ಸಾಮ ತರಾನಿಥೋಯ್ ಹಾಂಗ್ತೋಕ್ತುನ ಅಸರ್ ಅವೋಕ್ ಸಿಂಗ್ ಸೇಕ್ ತೌಬಗೆ ಥವಕ್ ಸಥರಿ ಅಮರೋಮ್ದ ಉತ್ತರ ಪ್ರದೇಶಗೆ ಲಕ್ನೌದ ಹಂದಕ್ತ ಲೋಯ್ಸಿನ್ಕಿಬ ಅನಿಸುಬ ಆಲ್ ಇಂಡಿಯಾ ಪೊಲೀಸ್ ಬ್ಯಾಡ್ಮಿಂಟನ್ ಕ್ಲಸ್ಟರ್ದ ಸರ್ವ್ ಯಾರುಬ ಮಣಿಪುರ್ ಪೊಲೀಸ್ಗೆ ಆಫೀಸರ್ ಸಿಂಗ್ ಅಮಸುಂಗ್ ಪರ್ಸನೆಲ್ ಸಿಂಗ್ಬು ಡಿಜಿಪಿನ ಹರೌ ತಯಾಮ್ನ ಓಕ್ರೆ ಮಣಿಪುರ್ ಪೊಲೀಸ್ಗೆ ಟೇಬಲ್ ಟೆನಿಸ್ ಅಮಸುಂಗ್ ಬ್ಯಾಡ್ಮಿಂಟನ್ ಟೀಮ್ನ ನುಪ ಅಮಸುಂಗ್ ನುಪಿಗೆ ತೊಂಗಾನ್ ತೊಂಗಾನ್ಬ ಮಸಾನಸಿಂಗ್ದ ಪುನ್ನತ ಕಮಾನ್ ಕುಂಥ್ರಾನಿಥೋಯ್ ಫಂಗ್ಲಕ್ಕಿ ಮಣಿಪುರ್ ಪೊಲೀಸ್ಗೆ ಟೇಬಲ್ ಟೆನಿಸ್ ಟೀಮ್ನ ನುಪ ಅಮಸುಂಗ್ ನುಪಿಗೆ ಇವೆಂಟ್ಸಿಂಗ್ದ ಫರ್ಸ್ ರನ್ನರ್ಸ್ ಅಪ್ ತಾಖಿ ಇಲೆಕ್ಟೋರಿಯಲ್ ರೋಲ್ಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಎಸ್ಐಆರ್ ನಿಂಥಿನ ಅಮಸುಂಗ್ ನಿಯೋಮ್ ಸುಮ್ನ ಪಾಂಗ್ತೋಕ್ನಬಗೆದಮಕ್ ನ್ಯಾಷನಲ್ ಅಮಸುಂಗ್ ಸ್ಟೇಟ್ಗೆ ರಾಜನೀತಿ ದೋಲ್ಸಿಂಗ್ಗೆ ಒಯ್ಬ ಜಿಲ್ಲಾ ತಾಕೆ ಮೀಫಮ್ ಅಮ ಬಿಷ್ಣುಪುರ್ ಜಿಲ್ಲಾಗೆ ಡೆಪ್ಯೂಟಿ ಕಮಿಷನರ್ಗೆ ಆಫೀಸ್ ಕಂಪ್ಲೆಕ್ಸ್ದ ನರಂಗ್ ಪಾಂಗ್ತೋಕ್ರೆ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಆಫೀಸರ್ ಬಿಷ್ಣುಪುರ್ನ ಸಭಾಪತಿ ಒಯ್ದುನ ಪಾಂಗ್ತೋಕಿಬ ಮಿಫಮ್ ಅದುದ ಇಲೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆಫೀಸಿಯಲ್ ಸಿಂಗ್ ಸರ್ವ್ ಯಾಕಿ ಮಿಫಮ್ ಅದುದ ಇಲೆಕ್ಷನ್ ಕಮಿಷನ್ಗೆ ಮಖಾದ ಪಾಂಗ್ತೋಕದೋರಿಬ ಎಸ್ಐಆರ್ ಇಲೆಕ್ಷನ್ ಕಮಿಷನ್ ಪೀಬ ನೀತಿ ನಿಯೋಮ್ಗೆ ಮಖಾದ ನಿಂಥಿನ ಪಾಂಗ್ತೋಕ ಯಾನಬ ವಫಂ ಕಯ ತೊಂಗಾನ್ ತೊಂಗಾನ್ಬ ರಾಜನೀತಿ ದೋಲ್ಸಿಂಗ್ಗೆ ಮಿಯುಟ್ಸಿಂಗ ಪುನ್ನ ಖನಕಿ ಎಸ್ಐಆರ್ ಗಂಬರಿಲಿನ ಪಾಂಗ್ತೋಕದೋರಿಬ ತೊಂಗಾನ್ ತೊಂಗಾನ್ಬ ಟ್ರೈನಿಂಗ್ ಅಮದಿ ವರ್ಕ್ಶಾಪ್ಸಿಂಗ್ದ ಬಿಷ್ಣುಪುರ್ ಜಿಲ್ಲಾಗೆ ವಿಧಾನಸಭಾ ಕೇಂದ್ರ ತರುಕಿ ಪೊಲೀಸ್ ಸ್ಟೇಷನ್ಸಿಂಗ್ಗೆ ಬುಲ್ ಲೆವೆಲ್

0: ಸಮಾಧಾನ ಸಮಾರೋಹ 2026 ಸಿಂಜಗದವರಿ ಲೋಕ ಅದಾಲತ್ ಅಸಿಗೆ ಮಂಗೋಯ್ನನಾ ಲಾಕ್ಲಿಬ ಮೇಗೆ ತಾಂಕುನ್ಗೆ ನಿಪಾಂದಗೆ ಹೌರಗ ಏದಿಯಾ ಸೆಂಟರ್ ಲಂಫೆಲ್ ಪಾಟ ಪ್ರಿ ಲೋಕ್ ಅದಾಲತ್ ಸಿಂಜಗದವರಿ ಲೋಕ್ ಅದಾಲತ್ ಅಸಿಗೆ ಕಾನವ ಸಿಂಗ್ ಅದುದಿ ಥೂನ ವಾರೋಯ್ಸಿನ್ ಪುರಕ್ಪ ಸೇಲ್ ತಿಂಗ್ದಬ ನಾಕಲ್ ಅನಿಮ ಜ್ಞಾನರಗ ವಾರೋಯ್ಸಿನ್ ಪುರಕ್ಪ ಅರೋಯ್ಬ ವಾರೆಬ್ ಒಯ್ಬ ಅಮಸುಂಗ್ ಅಕಕ್ನಬ ನಿಯೋಮ್ ಲೈತವ ಅಸಿನಿ ಹಾಯಿರಿಬ ಅಖನಬ ಲೋಕ್ ಅದಾಲತ್ ಅಸಿದ ಮರಿ ಲೈನವ ಮಿಯೋಯ್ ಸಿಂಗ್ನ ಥವಾಯ್ ಯಾವ್ನ ಯಾವಿದುನ ಆನರೇಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ಪಂದುನ ಲೈರಿಬ ಅದೊಮ್ ಅದೊಂಗೆ ಕೇಸ್ ಸಿಂಗ್ ಅಸಿಬು ಇಸಾಮಕ್ ಯಾವ್ಬ ನಟ್ರಗ ಆನ್ಲೈನ್ದ ಒಯ್ನ ಯಾವಿದುನ ವಾರೋಯ್ಸಿನ್ ಪುಬಿರಕ್ನಬ ಹೊನಬಿಯು ಖಂಗನ್ಝರಿಬ ದ ಮೆಂಬರ್ ಸೆಕ್ರೆಟರಿ ಮಣಿಪುರ್ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ.
1: ಆಕಾಶವಾಣಿ ಇಂಫಾಲ್ಗೆ ಪಾವು ತಾವಿರಿ. ಮಣಿಪುರ ಯಾವ್ನ ರಾಜ್ಯ ತರಾಗಿ ರಾಜ್ಯಸಭಾ ಸೀಟ್ ಕುನ್ಮರಿಗೆ ಮಿಖಲ್ ಜೂನ್ ತರಾನಿಪ್ಪಾಂದ ಪಾಂಗ್ತೋಳಗನಿ ಹೈನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸಿಐನ ಲಾಕ್ತೋಕ್ರೆ. ಇಸಿಐನ ತೋಕ ಚರೋಲ ಮಧಾಯಿ ಮಿಖಲ್ಗೆ ನೋಟಿಫಿಕೇಶನ್ನ ಜೂನ್ ಅಮದ ತೋಕನಿ. ಮಿರೇಬ್ ಸಿಎ ಪಿಸಂಬಿಗೆ ಅರೋಯ್ಬ ಮತಂನ ಜೂನ್ ನಿಪ್ಪಾನಿ. ಸ್ಕ್ರೂಟಿನಿ ಜೂನ್ ಮಾಪನದ ಪಾಂಗ್ತೋಕನಿ. ಅದುಗ ಮಿರೇಬ್ ಸಿಎ ಲೋಕ್ತೋಪಗೆ ಅರೋಯ್ಬ ಮತಂನ ಜೂನ್ ತರ ಮಾತೋಯ್ದನಿ. ಬೋಟ್ ಜೂನ್ ತರ ನಿಪ್ಪಾನ ಥದಗನಿ. ಅದುಗ ನುಮಿತ್ ಅಸಿಮಕದ ಬೋಟ್ ಮಸಿಂಗ್ ಥೀಗನಿ. ಮಥಂಗ್ ಥಾದ ಮತಂ ಲೋರಗದಬ ರಾಜ್ಯಸಭಾ ಸದಸ್ಯಸಿಂಗಿ ಮನುಂದ ಹಾನಗಿ ಪ್ರಧಾನ ಮಂತ್ರಿ ಎಸ್ ಡಿ ದೇವೇಗೌಡ, ಕೇಂದ್ರ ಗಮಟಿ ಮಂತ್ರಿ ಜೋಸ್ ಕುರಿಯನ್ ಅಮಸುಂಗ್ ಬರ್ನಿಚ್ ಸಿಂಗ್ ಯಾವರಿ. ಮಿಖಲ್ ಪಾಂಗ್ತೋಕದಬ ರಾಜ್ಯಸಿಂಗ್ ಅದುದಿ ಆಂಧ್ರಪ್ರದೇಶ್, ಗುಜರಾತ್ ಅಮಸುಂಗ್ ಕರ್ನಾಟಕಿ ಸೀಟ್ ಮರಿ ಮರಿ, ರಾಜಸ್ಥಾನ್ ಅಮಸುಂಗ್ ಮಧ್ಯಪ್ರದೇಶ್ಗೆ ಸೀಟ್ ಅಹುಂ ಅಹುಂ, ಜಾರ್ಖಂಡ್ಗೆ ಅನಿ, ಮಣಿಪುರ್ ಮೇಘಾಲಯ ಅರುಣಾಚಲ್ ಅಮಸುಂಗ್ ಮಿಜೋರಾಂಗೆ ಸೀಟ್ ಅಮಮಂನಿ. ಹೌಜಿಕ್ ಸಾನಬಗಿ ಪಾವ್ ಖೈ ಖಂಗೇಮಂ ಜೇಮ್ಸ್ದಗಿ.
2: ಮಣಿಪುರ್ ವೆಥರಿಯನ್ ಕ್ರಿಕೆಟ್ ಅಸೋಸಿಯೇಷನ್ ಸಿಂಧುನ ಚತರಿಬ ಅಹುಂಸುಬ ಖೊಮ್ರಾಮ್ ಅಂಬಿ ಹಿಜಂ ಮೇಮದೇವಿ ಮೆಮೋರಿಯಲ್ ಟಿ ಟ್ವೆಂಟಿ ಮಣಿಪುರ್ ವೆಥರಿಯನ್ ಕ್ರಿಕೆಟ್ ಟೂರ್ನಾಮೆಂಟ್ ಲಿಸಿಂಗ್ ಅನಿ ಕುಂತರುಕಿ ಗಸಿ ಸಾನಕಿಬ ಮ್ಯಾಚ್ದ ಕೆಸಿಸಿ ಕೊಂಗ್ಬನ ವೈ ಪಿ ಎಸ್ ಯು ಎನ್ ದಲಾಂಬುಂಗ್ಬು ವಿಕೆಟ್ ತರುಕ್ತ ಥೋಯ್ಕ್ರೆ. ಕುಂತರುಕ್ ಸುಬ ಅರಾಂಬಂ ಸೋಮೇಂದ್ರ ನಿಂಗ್ಸಿಂಗ್ ಕುಮೋನ್ ಲಿಗ್ ಕಮ್ ನೋಕೌಟ್ ಕೇಂದ್ರ ವೈಸ್ ಓಪನ್ ಕಾಂಗ್ ಟೂರ್ನಾಮೆಂಟ್ ಲಿಸಿಂಗ್ ಅನಿ ಕುಂತರುಕಿ ಗಸಿ ಸಾನಕಿಬ ಮ್ಯಾಚ್ದ ಕೆ ಕೆ ಸಿ ಒ ಕೈಸಾಮ್ಥೋಂಗ್ ಕೇಂದ್ರನ ಭಗವತಿ ವಬಗಾಯ್ ಕೇಂದ್ರಬು ಪಾಂಜಿಲ್ ತರಾಮರಿ ತರುಕ್ತ ಥೋಯ್ಕ್ರೆ. ಎನ್ಸಿಸಿ ಏಕ್ತಾ ಕಪ್ ಅಂಡರ್ ಸೆವೆಂಟೀನ್ ಬಾಯ್ಸ್ಗೆ ಗಸಿ ಸಾನಕಿಬ ಮ್ಯಾಚ್ದ ಎನ್ಸಿಸಿ ಇಂಫಾಲ್ ಗ್ರೂಪ್ನ ಪಾಂದಂ ಫುಟ್ಬಾಲ್ ಫೌಂಡೇಶನ್ಬು ಪಾಂಜಿಲ್ ಅನಿಶುನೋದ ಥೋಯ್ಕ್ರೆ. ಮಂಗಾಸುಬ ಎಂಎನ್ಸಿಎ ಅಂಡರ್ ಫೋರ್ಟೀನ್ ಬಾಯ್ಸ್ ಒನ್ ಡೇ ಟ್ರೋಫಿಗೆ ಗಸಿ ಸಾನಕಿಬ ಕ್ವಾರ್ಟರ್ ಫೈನಲ್ ಮ್ಯಾಚ್ಸಿಂದ ಪಿ ಟಿ ಆರ್ ಸಿ ಪಾಚೋಯ್ ಪಾರ್ಟ್ ಫೋರ್ನ ಟಿ ಸಿ ಎಮ್ ಡಿ ಸಿ ಥೊಂಗ್ಜು ಪಾರ್ಟ್ ಟೂ ಪೆಚ್ಚು ಲಂಪಾಕ್ಪು ರನ್ ಚಾಮಗ ಮರ್ಫು ಮರಿದ ಸೆಡೋ ಠಾಂಗ್ವೈಬನ್ನ ವಿ ಜೆ ಡಿ ಮ್ಯಾಥಟ್ಪು ರನ್ ಕುಂದ ಕೆ ಎಸ್ ಡಿ ಒ ಕ್ಯಾಂಗೈನ ವೈ ಎ ಸಿ ಥೊಬಾಲ್ ಲೈಸಾಂಗ್ ಥೆಂಬು ರನ್ ಚಾಮಗ ತನಾಂಪಂದ ಥೋಯ್ಕ್ರೆ. ಮಂಗಾಸುಬ ಎಂಎನ್ಸಿಎ ವುಮೆನ್ ಸೀನಿಯರ್ ಒನ್ ಡೇ ಟ್ರೋಫಿಗೆ ಗಸಿ ಸಾನಕಿಬ ಲೀಗ್ ಮ್ಯಾಚ್ದ ಎ ಕೆ ಎಸ್ ಡಿ ಒ ಡಬ್ಲ್ಯೂ ಖಂಗಬೋಕ್ನ ಟಿ ಸಿ ಎಂ ಡಿ ಸಿ ಡಬ್ಲ್ಯೂ ಥೊಂಗ್ಜು ಪಾರ್ಟ್ ಟೂ ಪೆಚು ಲಂಪಾಕ್ಪು ರನ್ ಮೌದಾನಿಥೋಯ್ದ ಥೋಯ್ಕ್ರೆ. ಪಿ ಟಿ ಸಿ ಸಿ ಪಾಚೋಯ್ ಪಾರ್ಟ್ ಥ್ರೀನ ಸಿಂಧುನ ಸಥರಿಬ ಮಂಗಾಸುಬ ಸ್ಟೇಟ್ ಲೆವೆಲ್ ಇಂಟರ್ ವಿಲೇಜ್ ಮೆನ್ಸ್ ಓಪನ್ ಫುಟ್ಬಾಲ್ ಟೂರ್ನಾಮೆಂಟ್ಗೆ ಗಸಿ ಸಾನಕಿಬ ಮ್ಯಾಚ್ದ ಹೈಯಾಂಗ್ ಎಫ್ ಸಿನ ನಂಬೋಲ್ ಎಫ್ ಸಿಬು ಪಾಂಜಿಲ್ ಮಾಪನ್ ಅಹುಂದ ಥೋಯ್ಕ್ರೆ. ಅಥೋಪ ಮ್ಯಾಚ್ ಅಮದ ತೋಸ್ ಎಫ್ ಸಿ ಲೌಟಾಂಗ್ನ ಟಿ ಪಿ ವೈ ಪಿ ಎ ತಬುಂಖೋಕ್ಪು ಪಾಂಜಿಲ್ ಮಂಗಾಸಿನೋದ ಥೋಯ್ಕ್ರೆ. ರಾಜೇಶ್
1: ಖಗಚರಿ ಜೇಮ್ಸ್ ಅರೋಬದ ಮರುವ ಪಾವ್. ಮುಖ್ಯಮಂತ್ರಿ ಯುಮ್ದಾಂಗ್ ಖೇಮ್ಚಾನ್ ಸಿಂಗ್ನ ಲಂಸಾಂಗ್ ಕೇಂದ್ರದ ಸಾಬ ಅಖಾಮ್ ಸಲಾಮ್ ಅಮದಿ ಮಾಗ್ಲಂಗ್ಥೋಂಗ್ ಅಸಿ ಸಂಗಾಕ್ರೆ. ಮುಖ್ಯಮಂತ್ರಿ ನಾಯಿ ಥಸನದಬ ಕುದಿಮಕ್ ವಾರಿ ಸಾನದುನ ಖನರಗ ಲೊಯ್ಸಿನಬ ಹೊನಮಿನಸಿ. ಬಿಷ್ಣುಪುರ್ ಅಮಸುಂಗ್ ಚುರಾಚಾಂಪು ಜಿಲ್ಲೆಗೆ ತೈನಬ ಮಫಂಸಿಂಗ್ದ ಲೌಸಿಂಗ್ಗೆ ಥಬಕ್ ತೌರಂಸಿಂಗ್ ಪಾಂಗ್ತೋಪದ ಗಾಕ್ಸಿಲ್ಗೆ ಥಬಕ್ ಪಾಯ್ಕನಬಗೆ ಮತಾಂಡ ಅಸಿ ಬಿಷ್ಣುಪುರ್ ಮಿಫಮ್ ಅಮ್ಮ ಪಾಂಗ್ತೋಕ್ರೆ. ಆಕ್ಟಿಂಗ್ ಲೋಕೇಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್ ಹೈಬ ಹಿರಮ್ದ ಮಾಲೆಂಗಿ ಬಯೋಲಾಜಿಕಲ್ ಡೈವರ್ಸಿಟಿ ನುಮಿತ್ ಅಸಿ ಪಾಂಗ್ತೋಕ್ರಿ. ಮಣಿಪುರ ಹೌಜಿಮಕ್ಕಿ ಒಯ್ನ ಸಾಕ್ ಥೋನಬ ಗ್ಯಾಸ್ ಎಲ್ ಪಿ ಜಿಗೆ ಅವಾರ್ಡ್ ಪರ್ ಲೈತಿ ಹೈನ ಐ ಒ ಸಿ ಎಲ್ ಇಂಫಾಲ್ ಡಿವಿಜನಲ್ ಆಫೀಸ್ನ ಹಾಯಿ ಅಮಸುಂಗ್ ಮಣಿಪುರ್ ಯಾವ್ನ ರಾಜ್ಯ ತರಾಗಿ ರಾಜ್ಯಸಭಾ ಸೀಟ್ ಕುನ್ಮರಿಗೆ ಮಿಕಲ್ ಜೂನ್ ತರ ನಿಪ್ಪಾಂದ ಪಾಂಗ್ತೋಕ್ಲಗನಿ ಹೈನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಲಾಕ್ತೋಕ್ರೆ. ಪಾವ್ ಲೋಜರೆ.
3: ಎಫ್ ಎಮ್ ಮೆಗಾಹರ್ಟ್ಸ್ ಜಾಲಿಖತ್ ಪೊಯ್ಲಿ ಆಕಾಶವಾಣಿ ಚುರ್ಚಾನ್ಪುರ್ ತುಯಿನಿ ತಾರ್ ದಾಸಗಿಲ ಮಿನಿಟ್ ಸೋಮ್ ಲಿಲೆಂಗಾಗಿನ್ ತೊಕಿತನಿನ್ ಥಾದೌ ಕಂಪಾವ ಲತ್ತು ಅಲ್ಲೆ ಹೌಪು ಹೌಕಿಪ್ ಇನ್ನ ಸಕ್ ಅಬಾನ್ ಬಾನಿನ್ ಆಯ್ಕಿನೀ.